ಕೇಂದ್ರೀಯ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲ ಎಸ್ಟೋನಿಯಾ ದೇಶಸ್ಯ ಅಧಿಕಾರಿಕ ಯಾತ್ರಾಯಾಃ ಸಮಯೆ ಟೆಲಿನ್ ನಗರೆ ಭಾರತ ಎಸ್ಟೋನಿಯಾ ವ್ಯಾಪಾರ ಮಂಚಂ ಸಂಬೋಧಿತವಾನ್. ಅಸ್ಮಿನ್ ಅವಸರೆ ಸಹ ವ್ಯಾಪಾರೆ ನಿವೇಶೆ ನವೀನತಾಯಾಂ ಪ್ರೌದ್ಯೋಗಿಕ್ಯಾಂ ಚ ಗಹನ ಸಹಕಾರ್ಯಸ್ಯ ಆಹ್ವಾನಂ ಕೃತವಾನ್. ಮಂಚೆ ದ್ವಿಪಕ್ಷೀಯ ಆರ್ಥಿಕ ಸಹಕಾರ್ಯಸ್ಯ ಸುದೃಢೀಕರಣಾಯ ನೂತನಾಂ ಮಾರ್ಗಾಣಾಂ ಅನ್ವೇಷಣಾರ್ಥಂ ಉಭಯ ದೇಶಾನಾಂ ವರಿಷ್ಠ ಸರ್ವಕಾರೀಯ ಪ್ರತಿನಿಧಯಃ ಉದ್ಯೋಗ ನೇತಾರಃ ವ್ಯಾಪಾರ ಪ್ರತಿನಿಧಿ ಮಂಡಲಸ್ಯ ಚ ಸದಸ್ಯಃ ಏಕತ್ರ ಆಗತಾಃ ಸಂತಿ. ಜಮ್ಮು ಕಾಶ್ಮೀರ ಶ್ರೀ ಅಮರನಾಥಜಿ ಯಾತ್ರಾ ಪ್ರತಿಕೂಲ ಋತೋಃ ಪೂರ್ವಾನುಮಾನಂ ದೃಷ್ಟ್ವಾ ಪೆಹಲ್ಗಾಂ ಬಾಲ್ತಾಲ್ ಇತಿ ದ್ವಯೋಃ ಮಾರ್ಗಯೋಃ ಅಪಿ ಅದ್ಯಾರಭ್ಯ ಸ್ಥಗಿತಾ ಜಾತಾ. ಏಕಃ ಅಧಿಕಾರಿ ಅವದತ್ ಯತ್ ಭಾರತಸ್ಯ ಋತುವಿಜ್ಞಾನ ವಿಭಾಗೇನ ಯಾತ್ರಿಕಾಣಾಂ ಸುರಕ್ಷಾಂ ಕಲ್ಯಾಣ ಚ ಸುನಿಶ್ಚಿತ್ಯ ಆಗಾಮಿಷು ಕತಿಪಯೇಷು ದಿನೇಷು ಋತೋಃ ಪ್ರತಿಕೂಲತಾಯಾಃ ಪೂರ್ವಾನುಮಾನಸ್ಯ ಅನಂತರಂ ಏಷಃ ನಿರ್ಣಯಃ ಕೃತಃ. ಅಧಿಕಾರಿ ಅವದತ್ ಯತ್ ಯಾವತ್ ಅಗ್ರಿಮ ಆದೇಶಃ ನ ಭವತಿ ತಾವತ್ ಬಾಲ್ತಾಲ್ ನುವಾನ್ ಚಂದನವಾರಿ ಆಧಾರಶಿಲಾ ಶಿಬಿರಾತ್ ಯಾತ್ರಿಣಾಂ ಅಗ್ರೆ ಗಮಸ್ಯ ಅನುಮತಿಃ ನ ಭವಿಷ್ಯತಿ ಇತಿ ವಾರ್ತಃ.